ತುಣೆ ಲವಸ ಪ್ರೇಮತೆ ಶೀಡನಾಥಣೇ ತವ ತರುಣೋಪಾಯ ಬಾಪುಡೆ ವೃಥಾ ಕಾವೇಣೆ ಶಿಣತಾದಿ ಧರೂನಿ ಅನನ್ಯ ಭಕ್ತಿ ಮಾರ್ಗು ಕರೂನಿ ಸರ್ವಧರ್ಮ ಕರ್ಮ ತ್ಯಾಗು ಆ ತರುಣೋಪಾಯ ತಂಗು ಏರುತೋ ವ್ಯಂಗು ಅದಪ್ಪದಿ ಅಸ ಏಕನಾಥಿ ಭಾಗವತ ಮಧ್ಯೆ ವರ್ಣನ ಹೇ.